0: ಬರು ದಿನ ಬಂದ ಆದ ಸಂಪತ್ತಿ
1: ಬಗೆ ರಂಜಿಯ ಎದುರುಗತ್ತಿ ಕಬಾಡಿ ಶ್ರೀಮತಿ ಕಾಭಾಗಿ ಪಡ್ಡಿ.